0: ಬಂದ ವಿಶೇಷಜ್ಞ ವೈದ್ಯ ಹಸಂತಿ ಜಯಲಾಲ್ ಮಹಾತ್ಮೀಯ ಪವಸನವಾ ಏ ಗೋಲಿಯ ಪಿಲಿಕಾ ಪಿಲಿಬದ ಧನುವಾದ ಕಿರೀಮಿ ಮಾಸೆ ಸಹ ಪಿಲಿಕಾ ರೋಗಿನ್ ಪುನರುತ್ಥಾಪನ ಸೇವಾ ವೆಡಸಟಹನ ವ್ಯಾಪ್ತ ಕಿರೀಮ ಪಿಲಿಬಂದವ ಪ್ಯವತಿ ಮಾದಿ ಹಮುಕರೆಕ್ವೆಮಿ
1: ಹಮೇ ಅತಿವನ ಪಿಲಿಕಾ ಗತ್ತಾಮ ಪ್ರಧಾನ ವಶೇನ್ಮ ವರ್ಗ ದೇಹಕಟ ಬೆದನವಾ ಹಮೇ ಅತಿವನ ಮೆಲನೋಮಾ ಕಿನ ವರ್ಗ ವಿಶೇಷಿತ ವರ್ಗ ಇಲಾಟ ಮೆಲನೋಮಾ ನೋವನ ಪಿಲಿಕಾ ಕೇಳ ತಮೈ ಪ್ರಧಾನ ವಶೇನ್ ದೇಹಕಟ ಬೆದನ್ನೆ ಪಿಲಿಕಾ ವರ್ಗ ರಾಶಿಯಾಕ್ ತಿಬೆನೋ ಹಮೇ ಅತಿವನ ಎಕ್ ಎಕ್ ವರ್ಗೇ ಸಾಮಾನ್ಯ ಜನತಾವಗೆ ದನುವತ್ ವೀಮಟ ಅವಶ್ಯ ಟಿಕ ಮಮ ಸಂಧಾನ ಕರಣ ಎತಕೊಟ ಮೆಲನೋಮಾ ನೋವಿನ ಪಿಲಿಕಾ ಗತ್ತಾಮ ಏ ಪಿಲಿಕಾ ಪಿಲಾವಟ ಅತಿವೇನ್ನೆ ಸಮೇ ನಿರಾವರಣೆವನ ತೆಂಗಳ ಏಕೆ ಸಮೇ ಅವ್ವಟ ವಿವೃತ್ತ ಪ್ರಧಾನ ವಶೇನ್ಮ ಔರಾಶ್ಮಿಯ ಹಿಂದಾ ತಮೈ ಔರಾಶ್ಮಿಯ ತಮೈ ಪಿಲಿಕಾ ಕಾರಕ ಸಮಯ ಮತ್ತು ಎತ್ತಕೊಟ್ಟ ಮೂಲಿಕ ಅವಸ್ಥಾವೇಮ ಹದುನಾಗತ್ತ ಸಮಯ ಎತ್ತಿವೆನ್ನ ಪಿಲಿಕಾ ವರ್ಗ ದೇಖಮ ತಾಮದ್ ಮಲೇಸಿಯಂ ಅಪಿಟ ಸಿಯಟ ಸಿಯ ಸುವ ಕಲಹಕಿ ಅವ್ವ ಕ್ಯಾನೆ ಪ್ರಧಾನ ವಶೇನ್ ದಹಯ ಹವಸ ಹತರ ಅತ್ತರ ಔರಾಶ್ಮಿಯ ತಮೈ ಪ್ರಧಾನ ವಶೇನ್ಮ ಮೇ ಪಿಲಿಕಾ ಕಾರಕ ಔರಾಶ್ಮಿಯ ವೆನ್ನೆ ಏಕೆ ಅಪೆ ಯುವಿ ಇಂಡೆಕ್ಸ್ ಔರಾಶ್ಮಿಯ ಪಿಲಿಕಾ ಕಾರಕ ಎತ್ತಕೊಟ್ಟ ಔರಾಶ್ಮಿಯ ಸಾಮಾನ್ಯ ಉದಯ ದಹಸ ಹತ್ತರ ಕಾಲೇ ಲಭ್ಯ ಔರಾಶ್ಮಿಯ ತಮೈ ಯುವಿ ಇಂಡೆಕ್ಸ್ ತುನಟ ವಡಾ ವೆಡಿ ಪಿಲಿಕಾ ಕಾರಕ ಔರಾಶ್ಮಿಯ ಕಪಿಟ ಹೆಂಗಟ ವೆಟೇನ್ ಎತ್ತ ಅಪಿ ಏ ಅವಸ್ಥಾವಲ್ಲಿ ಎಲಿಯಟೆ ಅನವನ ವಿಶೇಷನ್ ಸನ್ ಕ್ರೀಮ್ ಔರಾಶ್ಮಿಯ ಆರಕ್ಷಾವಿನ ಕ್ರೀಮ್ ವರ್ಗ ತಿನ್ನ ಸನ್ ಕ್ರೀಮ್ ಕೇಳ ಏಕೆ ತಿನ್ನೋ ಆಗೇ ಹಾಕತ್ತರ ಮೇಲೆ
0: ಜಾತಿಕ ಪಿಲಿಕಾ ಮರ್ದನ ವೆಡಸಟಹನೆ ಅಧ್ಯಕ್ಷ ವಿಶೇಷಜ್ಞ ವೈದ್ಯ ಸೇನಕ ತಲಗಲ ಮಹತಾದ ಏದಿಯದ ಹಸ್ ಫಲಕಲ
2: ವಾರ್ಷಿಕವ ಲಂಕಾವೇ 35,000 ಪಮಣ ರೋಗಿನ್ ವಾರ್ತಾ ವೇನೋ ಇವಾಗೇಮ 15,000 ಪಮಣ ಮೇ ಯಾನೋ 35,000 ವಾರ್ತಾ ವೇನಕೊಟ ಇತನದಿ ಆಸನ ವಶಿನ್ 20,000 ಇತರ ಕಾಂತಾವನ್ 15,000 ಪಮಣ ಪಿರಿಮಿ ರೋಗಿನ್ ಅದ ಸಾಮಾನ್ಯ ಗತ್ತೊತ್ತ ಹೇಮ ದವಸಕಟ 100ಕ್ ಪಮಣ ರೋಗಿನ್ ವಾರ್ತಾ ವೇನೋ 40ಕ್ ಪಮಣ ಪಿಲಿಕಾ ರೋಗಿನ್ ಮರಣಟ ಪತ್ ವೇನೋ ಅತಕೊಟ ಅಪಿ ಸಮಹರ ಪಿಲಿಕಾ ಪಹದಿರಿಯುಮ ವಲಕ್ವಾ ಗನ್ನ ಪುಲುವಂ ಅಪಿ ಗನ್ನ ಆಹಾರ ಪಾನ ಸಹ ಗತಿ ಪೆವತುಮ್ ವ್ಯಾಯಾಮ ಯನಾದಿಯ ನಿಸಾ ಇವಾಗೇಮ ಪುಲುಲ್ಲು ಅಪಿ ಕಥಾ ಕರನ್ನ ಒನ್ ಎಕಕ್ ರೋಗ ವಲಕ್ವಾ ಗನಿಮ್ ಇಟ ಅಮತರವ ಇತಾಮತ ವೆದಗದ್ಯಾ ತಮೈ ಪಿಲಿಕಾ ಕಲ್ಲೆತು ಹಂದುನಾ ಗನಿಮ ಕಿನ ತರ ಏ ಸದಹ ಸೇವಾನ್ ಗಣನಾವಕ್ ತಿನೋ ದನ್ ಉದಾಹರಣೆಕಟ ಸುವನಾರಿ ಸಾಯನೆ ಕಾಂತಾ ಬನ್ಗೆ ಗೆಬ್ ಗೆಲ ಪಿಲಿಕಾ ಪೀರು ಪಿಲಿಕಾ ಸಹ ವಿನಾತ್ ರೋಗ ಸಂಬಂಧಿನ್ ಲಬಾದಿನ ಸೇವಾವ ಹೆಮ ಸೌಖ್ಯ ವೈದ್ಯಾರಿ ಕಾರ್ಯಾಲಯಕಮ ಮೇ ಸೇವಾವ ಲಬಾದಿನವ ಮೇ ಹೆಮದೇಮ ನೊಮಿಲೇ ಲಬಾದಿನೆ ನಮುತ್ ಅಪಿ ಕನಗಾಟುಕಟ ವಗೆ ಅಪಿ ದಕ್ಷಿಣ ದ್ಯಾ ತಮೈ ಅತರಮ ಏ ಸದಾ ಏ ಸೇವಾವ ಲಬಾ ಗನ್ನು ಅಡುಯಿ ಕಿನ ಏಕ ಸಾಪೇಕ್ಷವ ಲಂಕಾವೇ ಹೆಮ ಪ್ರಾದೇಶಿಕ ರೋಹಲಕಮ ಸೋದಿವಿ ಸಾಯನೆ ಮೇ ದೇವಾಲ್ ಮೇ ಸೇವಾವ ಹರಿವೆದಗತ್ ಈಟ ಅಮತರುವ ಹೆಮ ರೋಹಲಗಮ ದಂತ ವೈದ್ಯ ಏಕಕವಲ ಮುಖ ಪಿಲಿಕಾವ ಸಂದ ಪರೀಕ್ಷಾ ಕರಗನ್ನ ಪುಲುವ ಮೇವ ವೆದಗತ್ತೆನ ಕಲ್ಲತು ಹಂದುನಾಗನಿಮಟ ಇವಾಗೇಮೈ ರೋಗ ಲಕ್ಷಣ ನತು ಉನತ್ ಕಲ್ಲತು ಹಂದುನಾಗನ್ನ ಪುಲುವ ಸಾಯನ ವಲದಿ
0: ಪಿಲಿಕಾ ರೋಗಿನ್ ವಾರ್ಷಿಕವ ಸಮ್ಮತ ವಶೇನ್ 35,000 ಪಮನ ವಾರ್ತಾವನವ ಏನ್ ಕಾಂತಾವನ್ 15,000 ಪಮನವನಾತರ ಪಿರಿಮಿನ್ 20,000 ಪಮನವನಾತರ ದಿನಕಟ ಸಾಮಾನ್ಯನ್ ರೋಗಿನ್ 100ಕ್ ಪಮನ ಹಂದುನಾಗನ್ನ ಬವಾಯಿ ಮೆಹಿದಿ ಪ್ರಕಾಶ ಕಿರುಣೆ ಮುನ್ರಾಗಲ ದಿಸ್ಟ್ರಿಕ್ಟ್ ಮಡುಲ್ಲ ಕೊಟ್ಟಾಸೇಟ್ ಆಯಾತ ರತುಗಲ ಆದಿವಾಸಿ ಗಮ್ಮಾನೆ ನಾಯಕ ದಾನಿಗಲ ಮಹಾಬಂಡಾಲಗೆ ಸುಧಾ ವನ್ನಿಲ ಎತ್ತೋ ಅಭಾವ ಪ್ರಾಪ್ತ ವೀತೆ ಬೆನವ ಏ ವಲಿಸರ ಲೈರೋಹಲೆ ನಿವಾಸಿಕವ ಪ್ರತಿಕಾರ ಲಭ ಮಿನ್ಸಿತೇದಿ ಅಭಾವ ಪ್ರಾಪ್ತವನವಿಟ ಓಹು ಹೆಟ ದೆವನವಿಯೇ ಪಸವುನ ದೇವರ ಸೇನಾನಾಯಕ ಮಾವತೆ ವ್ಯಾಪಾರಿಕ ಸ್ಥಾನಕ್ಕೆ ತಿವುನು ಆಯುಧ ಸಹ ಯಕಡೆ ಪೊಲು ರಗಿನ ಎತಲವು ಕಾಂತಾವನ್ ಹಾಯ್ ದಿನಕು ಎತಲು ದಸ ದಿನಕುಗೆ ನ್ಯೂತ್ ಪಿರಿಸಾಕ್ ಏ ಸೇವಕಿ ಅಂಡ ಪಹರತಿ ರುಪಿಯಾ 13 ಲಕ್ಷಕ್ಕೆ ಅಧಿಕ ಮುದಲ ಕೊಲ್ಲಕ ಪಲಾಗೋಸ್ತವೆನವ ನಾದುರನ ಪಿರಿಮಿ ಪುದ್ಗಲಿ ಕುಹಾ ಕಾಂತಾವಕ್ ರೂಪವಾಹಿನಿ ಯಂತ್ರಯಾಕ್ ಮಿಲದಿಗೆ ನಿಯಮಿತ ಪವಸ ಪಲಮು ಎಂಬ ವ್ಯಾಪಾರಿಕ ಸ್ಥಾನಿಟ ಎತಲುವಿ ಎತಿಬವಾಯಿ ಪೊಲೀಸಿಯ ಪವಸುವೆ ಈ ಸಂದ ರುಪಿಯಾ 45 ಮುದಲಕ್ ಓನ್ ವಿಸಿನ್ ಐಕೆಮಿವಿತ ಲಬಾದೀತವೆನವ ಓನ್ ವಿತ ರೂಪವಾಹಿನಿ ಯಂತ್ರ ಲಬಾದೀಮಿಟ ಎ ಪರೀಕ್ಷಾ ಕರಮಿನ್ ಸಿಟಿಯದಿ ಪ್ರಮಾದವನು ಪವಸ ಈ ಸೇವಕಿನ್ ಸಮಗ ಬಹಿನ್ ಬಸ್ವೀಮಕ್ ಅತಿಕರಗಿನ ಲಬಾದುನ್ ಮುದಲ್ ಆಪಸು ಲಬಾಗಿನ ಪಿಟುವಗೊಸದಿಬವಾಯಿ ಪೊಲೀಸಿಯ ಪವಸುವೆ ಕೆಸೆವಿತತ್ ಯಲಿ ಓನ್ ದಿನ ತವನ್ ಕಾಂತಾವ ಸಹ ಪಿರಿಮಿ ಪುದ್ಗಲಿನ್ ಕೇಪ ದಿನಕ್ಕೂ ಸಮಗ ವ್ಯಾಪಾರಿಕ ಸ್ಥಾನಿಟ ಎತಲುವಿ ಎಹಿ ಸಿಟಿ ಸೇವಕಿಂಟ ಪಹರದಿ ಬ್ಯಾಗ್ ಏಕ ದಮಾತಿವು ರುಪಿಯಾ 13,90,000 ಮುದಲ ಕೊಲ್ಲಕ ಪಲಾಗೊಸ್ತೆಮೆನವ ಸಕಕರು ಅನ್ನತಡಂಗುಟ ಗೆನೀಮಟ ದೇಹವಲ ಪೊಲೀಸಿ ಮಗಿನ್ ಬಡಿದುರ ವಿಮರ್ಶನ ಕ್ರಿಯಾತ್ಮಕಾಯಿ වලංගු වීසා බලපත්‍ර නොමැතිව තලගල්ල ප්‍රදේශයේ හෝටලයක් තුළ රැඳී සිටි විදෙස් ජාතිකයන් 6 දෙනෙකු අතරංගුවට ගෙන තිබෙනවා. ඒ ගන්දර පොලිස් ස්ථානයේ නිලධාරීන් කණ්ඩායමක් විසින් අතරංගුවටගත් පිරිස අතර විදෙස් ජාතික කාන්තාවක්ද වන බවයි පොලිසිය පැවසුවේ. එම විදේශිකින් පිරිස තායිවාන් සහ චීන ජාතිකයන් වෙනවා. ඔවුන් මෙරට තුළ රැඳී සිටිමින් නීති විරෝධී ලෙස මුල්‍ය වංචාවන් සහ ව්‍යාපාර සිදු කර ඇති බවයි පොලිසිය පැවසුවේ. සැකකරුවන් සන්තකයේ තිබී

0: ಅಂತರಂಬ್ರೆ ಹತಟ ನೊಸ್ಟಾಲ್ಜಿಯಾನು ರೋಮಾಂಟಿಕ ಮತಕ ಸ್ಮರಣೆಯ
1: ಆ ಪ್ಯಾಟಿಯೋ ಕೋಹಮದ
2: ಸಿಂಧು ಅಕ್ಕ ಹನುವಾದ
3: ಇದೆ ಮಲ್ ಸರ ಗೆಲ ವಿನ್ನ ಬೆರಿ ತನ್ ಬಲ ಮಡ ಇನ್ನ ಬೆರಿ ಕರ ಉಂಬ ದುನ್ನು ಹೆಂಗು ಮೇನುರ
2: ಮೇಕ ಅಪಿಲಾಗೆ ಗಿಂದರ ಹೆಂದೇವ ಬ್ರೋ
4: වේලාව ඔබ වෙත ගෙන එන්නේ. Hey yo, yana yana hama dana anytime set when a flavor delikiri padamak. Wela inne egena danuwa. Wasakala kiri fun ekak piri elakiri kiri.
5: Welawa 3:02.

মাখলে গল্পতাহানে প্রিয়ান থাইয়া সপগত খন্দ সেন্ট্রাল লিখে আসু এক বেজে কেউ খুব মালাম সিন্ধু টিকে কেটে কেতু খেরে গানে খেরো ওকে বাসিয়াকে ডাম্মিক মাল্লে তিন্নবো ওকে মামা অকুর আছে অনিতি ম্যানিকে অপি ও মাহাকে দিনে সিন্ধু আক দেন দেন্নাং আম্মা বন্ধুরব লাল বল ರಿಯೋನ್ ಇಗಾವಟು ಸುಜೇವ ಅನುಪಮ ಚಲನಿ ಸಕೋರಿ ತನುಕ ಈಟ ಪಾಸೆ ತವ ಮೆನ್ಮೇ ಕಟಿಯ ತಿನ್ನವಲು ಎರಂದ ಮಾಮ ಚಂಪಿಕ ಮಾಮ ಕ್ಯಾಗಲ್ಲಿನ ತಮೈ ಮೆಸೇಜಿಗೆ ವೆಲ್ಲ ತಿನ್ನ ಆತ್ರಿ ಒಕ್ಕ ಮೆಗುತು ಕಿಡಿಗಂದ ಮಾಮ ಗಾಲಿಕಮೇ ಗಾಯನಿ ಹೆಟ್ಟಿಯ ರಚಿಸರಾಠ ದೇವಾಂಜನ ಸಸ್ಮಿನ ಕಟ್ಟಿ ಮೆಗದು ಕರೆಗಾನಿ ಕೆಲಕೇನು ಅನುರಾಧಪುರ ಪವರ್ ರೇಂಜ್ ಇಲೆಕ್ಟ್ರಿಕಲ್ ಟೀಮ್ ಗೆ ವಡಕರ ನುಕ್ಕುಮಾಯ್ ಫಮಲೇ ಸುಲಕುಮಾಯ್ ಗದು ಕರೆಗಾನಲು ನಿಯಮ್ಮಾಯ್ ಹಲೋ ಬಾಶಿ ಅಭಿ ಹಮ್ಮ ದಾಮ ಹನು ಮೀಗಮ ಟೌನಿಕ ಗಾವ ಜಯ ಸರಿ ಬಾತಿಕ್ ಶಾಪಿಂಗ್ ಟೀಮ್ ಗೆ ಆದರೆ ಎಗದು ಕರೆಗಾನ ಹಾಯ್ ಹಾಯ್ ಅದಮ್ಮ ಮಾರ ಬಿಸಿ ಕುಮಾರಿ ಎಗದು ಕರೆಗಾನಿ ಕೆಲಕೇನು ಶಾನಿ ಅಕ್ಕ ആദരം എകത്തു കിടക്കാൻ ഹാനത് ഇത് പസേമിനിയാനുള്ള ദമ്മി കാണാം ഏ വകേ മാ ഒക്കുമല എകത്തു കിടക്കാൻ കീല തിബട്ട് കൂടി നദീശാക്കിയനോ കട്ടി മെകത്തു കിടക്കാൻ ഹായ് ബാഷ അപ്പി ചാമര സ്റ്റോഴ്സ് പനാപിറ്റിയെ കലുത്തറ ചാമര തനുജ കട്ടിയ തമ്മ എകത്തു കിടക്കാൻ ക്യാനെ ഓക്കേ ഇഗാവട്ട് ഹായ് മമ ദർശന സന്ധ കലോം ഹിന്ദി സിന്ധുവാക് ദിന് പുലോന്ന് ಭಾಷೆ ಮಟ್ಟ ಚಂದನ ಲೀರಾನಚ್ಚಿ ಮಹತ್ವಿಯಾಗಿ ಏ ಮಾನವಿಕಾವಕಿ ಸಿಂಧುವಟ ಏಕತು ಕಡಗನ್ನುವ ಬಿರಿಂದ ಶ್ರೇಯಾನಿ ತನಮಾಲ್ ವಿಲಿ ಈಗಾವಟ ದ್ವಿ ಹಂಸ ಪುತ ಲೆನುಕಮಾಲಿ ರತ್ನಸಿರಿ ಅನೂಷಾ ಕಟ್ಟಿಮ ತಮ ಏಕತು ಕಡಗನ್ನ ಕೆಲಕಿಯಾನೆ ನೇನೆ ಭಾಷೆ ತಮ ಅಂಕೆಕೆ ನಿವೇದಿಕಾವ ಒನ್ನ ಮಗೇ ಚಂದೆ ದೆಮ್ಮಲು ಅಂಕ ಎಕ್ಕಡ ನೋನಟ ಕಮನ್ನೆ ಒಗೊಳ್ಳೊಂಗೆ ಹಿತೇ ಏಕ ಉರೋ ತೇ ಹಾಯ್ ಅಪಿ ಗಾಲ್ಲೆ ಗಿನಿ ಮೆಲ್ಲ ಗಹ ಸುಜಿತಾ ದಿಸ್ನಾ ಉದುಲ ಈಗಾವಟ ಪ್ರಿಯಂತೆ ಸುಜೀವ ಲಲಿತಾ ಖೂಬ್ ಎಗತು ಕರೆಗಾನ ಕೆಲಕಿನೋ ನಿಯಮ ಆದ್ರೆ ಎಗತು ಕರೆಗಾನ ಈಗಾವಟ ಮೇಹೇಟ ವಾಹಿನೋ ಅಪ್ಪ ಪುದುಮ ಬೋರಿಂಗ್ ವೇ ಓಡೇಕೆ ಅವನ್ನ ಓನಿ ಕೆಲಕಿನೋ ಹಿಂದ ದಡ್ಡಿ ಬಿಡಿ ಮಹಾನವಲು ಬುಕುಂದರ ದಹಾಯ ಕನು ಪಾರಿ ಮಂಗಲಿ ಫ್ಯಾಷನ್ ಅಂಡ್ ಗಾರ್ಮೆಂಟ್ ಗೆ ಸಲಿಯ ಮಂಗಲಿ ಶುಡಂತೆ ಸಂಜೀವ ಮಹೇಶ್ ಲಕ್ಮತು ಮಧು ಅಂತ ಕಟ್ಟಿಯ ಮೇಕತ ಕಡೆಗಾನೋ ಚೋಡಿ ಬಂದ ಮಾನ್ಸಿ ಆಗ್ ನಂಗ್ ದನೇ ನೆಪ ದಿಗ ಉಮ್ಮ ದೆನ್ನೆ ಅನ್ನೆಪ ಒಯಾಟ ಒಂದಟಮ ಒಂದ ವೆನೆ ಕಂಗ್ ಆದ್ರೆ ದೆಕಾ ವೇವ ಕ್ಯಾನೆ ಚನ್ವಿ ಫ್ಯಾಷನ್ ಗೆ ಶಾಂತಿ ಅಂಕ ಹಾ ಕೊಟ್ಟೆ ಇವದೆ ನಂಗ್ ಹಮದ ವಾಶಿ ಮೆನಿಕೆ ಅಪಿತ್ ಸದ್ದಟ ಹಾಕಿದೆ ಇನ್ನೆ ಮಗೆ ಅತ್ತಮ್ಮಗೆ ಅದು ಉಪಾಂದಿನಿ ಏಟ ನಿದುಗ್ ನೀರೋಗಿ ವಾಸನ ಮತ್ತೆ ಸುಬ ಉಪಾಂದಿನಿ ಹಾಕು ಎನ್ನಿಕೆ ಪ್ರಾರ್ಥನಾ ಕರಣು ಒಯಾವಿತರ ಪ್ರಾರ್ಥನಾ ಕರಲ ಮದೆ ಮಮ ಪ್ರಾರ್ಥನಾ ಕರಮ್ಮೋರೆ ಅತ್ತಮ್ಮ ಹ್ಯಾಪಿ ಬರ್ತ್ ಡೇ ಟು ಯು ಹ್ಯಾಪಿ ಬರ್ತ್ ಡೇ ಟು ಯು ಮಗೆ ಶ್ರೇಯಾಲತ ಅತ್ತಮ್ಮಟ ನಿದುಗ್ ನೀರೋಗಿ ಸುವ ಲಭ್ಯನ ಸುಬ ಉಪಾಂದಿನಿ ಹಾಕು ಎನ್ನೋನಿ ನೀರೋಗಿವ ತವ ಕಾಲಿಯ ಕಿನ್ನೋನಿ ತಿಂಗಳ ಆಟ ವಿಷ್ಕರಣವ ನೆದ ಹಿತಮಿತ್ರೋ ಖೋವ ಅನೇ ಭಾಷಿ ಮೈ ಅಮ್ಮ ಯಾವ ಸದ್ದಟ ಹಾಗಿನೇನೆ ಅಮ್ಮ ಆಟ ಹರ್ರಿಮ ಕೆಮತಿ ಅನೇ ಅಮ್ಮಟ ಉಮ್ಮಿಕಾಗ್ ದೆನ್ನಲು ಅಮ್ಮ ಆದ್ರೆ ಹರಿದ ಕಾಂತಿ ಅಮ್ಮಟ ತಮ್ಮ ಏ ಉಮ್ಮಾಯ್ಕ ಲಿಮೇಷ ಯಾವತ್ತ ಆದ್ರೆ ಎಗತು ಕಿಡಗಾನ ತಾತ ಗಾಮಿನಿ ಮಗಿದು ಇಲೀಶವ ತೆಗೆದು ಕಿಡಗಾನ ಕೆಲಕೇನು ಎಸ್ ಒಯಾಲಟ ಉತ್ತೋ ರಮ್ ಹರಿ ಅನ್ನೋ ನಿಮ್ಮ ಅತ್ತೆಯೋ ಅಮ್ಮ ಗುಡಾ ಕಲ್ಲಿಂದಲೋ ಯಾಗಿ ಉಮ್ಮಾಯ್ಕ ಕಿಲ್ಲನ್ನ ಕೇಳಲು ಅಂಪಾರಿನ ತಮ್ಮ ಮೆಸೇಜ್ಗೆ ವೆಲತಿಯಂತೆ ಕಾಂತಿ ಅಮ್ಮ ಆದ್ರೆ ಮಂಗ ಹರದ ಅಪಿ ಮುನ್ನರಾಗಲಿನ್ ಅಚಿಲ ಕುಶನ್ ವರ್ಕ್ಸ್ ಕೆ ಅಪಿ ವತ್ಲಸನ ಸಿಂಧುಕ್ಕೆ ತೆಗೆದು ಕರೆಗಾನಿ ಕೇಳಿಕೆನೋ ಅರವಿಂದ ತಮ್ಮ ಮೆಸೇಜ್ಗೆ ವೆಲತಿಯಂತೆ ಉತ್ತರ ಅನ್ನ ಹರಿಯನ್ನೋ ನಿಮ್ಮ ಹತ್ತೆಯೋ ಹರಿ ಓ ಕಟ್ಟಿ ಎಗದು ಕರೆಗಿನ ಅಪಿ ಅಮ್ಮ ಸಿಂಧು ಅಹನ್ನ ಯಾತ್ರೆ ಮಂಗೋಗಲಂತೆ ಸೆವನ ಗಿಲ್ಲ ಆಯುರ್ವೇದಕ್ಕೆ ಮಾತಾಕಿರನು ಮಮ್ಮವಾಗಿ ಲೆಡ ವ್ಯಾಡಿ ವಿನಕಂಗ್ ಇನ್ನು ನಾತು ಪುರುದ್ದಟ ಲಂಗತಿ ಆಗತ್ತನ ಸೆವನಗಲ ಮಧುಕ ಕೆಸಟ ಪೆನಿಯ ಚೂಡಿ ಕೆಸಾಕೇಗಿನ ಎನ್ನುಕುಟುಮ ಮಟ್ಟು ಕೆಲ್ಲದ ಅನ್ನು ಪುಲುವ ಹೆಂಬ ಹದೀಗಿನ ಎನ್ನುಕುಟುಮ ಮಟ್ಟು ಕೆಲ್ಲದ ಅನ್ನು ಪುಲುವ ಉನಕ್ ಹದೀಗಿನ ಎನ್ನುಕುಟುಮ ಮಟ್ಟು ಕೆಲ್ಲದ ಅನ್ನು ಪುಲುವ ಹೇಮನೆ ತಮ್ಮ ಅವಾಗೆ ಗಗಾತಮ ಇನ್ನುವೆನ್ ಕೋಮಹರಿ ಇವಾಗೇ ತಮ್ಮ ಉಗಲಂಟ ಸೀನಿ ನಂಗ್ ಮಧುಮೇಹ ಹರಣಿ ಕ್ಯಾಪ್ಸಲ್ಸ್ ಪಾವಿಶಿಕರನ್ನು ಪುಲುವ ಈಗಾವಟ ಲಿವರ್ ಕೆ ತೆಲ್ ನಂಗ್ ಫ್ಯಾಟಿ ಲಿವರ್ ನಂಗ್
සෙවනගල ලිව බූස්ටින් කැප්සූල් ඇතුළු තව තව නිෂ්පාදන ඖෂධ වර්ග ගොඩාක් සෙවනගල ආයුර්වේද ඖෂධ නිෂ්පාදන පුද්ගලික සමාගමේ නිෂ්පාදනය කරනවා. ඔය ඔක්කොම ගැනම ඔයගලන්ට වැඩි විස්තර දැනගන්න පුළුවන් 0.47 31 33 540 කතා කළා. 0.47 31 33 540 වැඩි විස්තර දැනගන්න ළමයෝ.

0: with Taranga.
1: ಸದಾತನಿಕ ವಿಶ್ವಾಸ್ಯ ಸದಾ ಹರಿತ ಬಿಸಿ ತುಂಬುವ ಸ್ರಾಕ್ ಸದಾ ನುಸರಣ ಶಕ್ತಿಯ ಸದಾ ಆಕರ್ಷಣೀಯ ಪ್ರತಿಲಾಭ ಸದಾತನಿಕ ವಿಶ್ವಾಸ್ಯ ಸಮಕಿನ್ ಸದಾ ಹರಿತ ಪ್ಲಾಂಟೇಶನ್ಸ್ ಲಿಮಿಟೆಡ್ ಅಪಿ ಸದಾಭಿಮಾನೀಯ ಬಿಸಿ ತುಂಗನ ವಸವ ಮೆಸೆ ಸಮರಮು
2: ಕೆಸ್ಸಯ ಆದ್ರೆ ಹಂಗನ್ನು ಬೇಗಿಲ್ಲ ತೀನುವನಿವೆ ಕೆಸ್ಸಟ ಸಿದ್ಧಾಲೆ ಇಪ್ಪ ಕೆಸ್ಸ ಸಿರಪ್ಪಿಗ ಬಿವಾಮ ಹಂಗನ್ನು ನಿಮೇ ನೆತಿಕೆಲ್ಲಮ್ಮ ದಾನ್ನ ಪುಡುವ
3: ನಿಯಮ ಆಯುರ್ವೇದ ಒಸು ಕೆಸ್ಸ ಸಮನೀಯ ಕರಾಯಿ
4: ಮಾರೈನಿ
5: ಇಕ್ಕಿನುಮ್ಮಟ ಹೊಂದ ಮಾತ್ರ ಅಲ್ಲ ಮಾಸ್ಟರ್ ಗೈಡ್ ಪೆರಪಾಸಲೇ ಸಿಟ ದಹತನ ಶ್ರೇಣಿಯ ತಕ್ಕುವ ಸಿಯಲು ವೆಡ ಪೊತ್ತೆದ್ದಲು ನವತಮ ಪ್ರಕಾಶನ ಲಂಗಮ ಪೊತ್ತಲೇನ್ ಹೋ ಮಾಸ್ಟರ್ ಗೈಡ್ ಪ್ರಕಾಶ ಕೆವು ವೆತ್ತೇನ್ ಬಿಂದು ಐಹತ್ತೆವಾಯ್ತು ಸಿದ್ಧಾತನಾಯ್ ತಿಹಾಯ್ ತಿ ಸಹಾಯ
6: ಮಮ ತೊಯಾಲ ವಗೇಮೈ ಮಟ ಮಂಕೌದು ಗಿಯನೆಗ ಪ್ರಶ್ನೆಯ ಕುಣೇನೆ ಮಟ ಓನೆ ದುರ ಯನ್ನ
5: ಲೋಕಿಟ ಮಾಲೋಕೆ ಅಕುನು ಆಲೋಕ ಆಲೋಕ ಅಪಿ ಹೆಮೋಟಮ ಓನೆ ಮೇವಗೆ ಧೈರ್ಯ ಶಕ್ತಿಯಕ್ ನೇದ ಮೇವಗೆ ಆಲೋಕೆಯಕ್ ನೇದ
7: සතිය දවස්වල උදේ 6ට Net FM Alpha Studio හලා දවසම ආලෝකමත් කරගමු
8: Net FM Alpha Studio with Kasani and Lehansa

0: ಲಸನ ಸುಂದರ ಗ್ಯಾನುಲ ಮೇಕ್ ಆದರೇದಿ ಮನವ ಪ್ರಾರ್ಥನಾ ಕರನು ಆತಿದ
1: ಆದರೆ ಕಿಯನ್ನೇ ಅಕ್ಕಿ ನಿಧಾಸ ಮಂಗಿತಾನೆ ಅಪಿ ಆದರೇದಿ ಕೆನೆಕ್ ತೋರಗಾನೆ ಹೋಯ ಸಂಪೂರ್ಣ ಪರಿಪೂರ್ಣ ಕೆನೆಕ್ ಕೆನೆಕ ಮತ ನಿಮೇ ಅಡುಪಾಡು ತಿಯನ ಪುಳುವಂ ಅಪಿ ಹ್ಯಾಮೋಗಿಮ ಮಗೇತ್ ಅಡುಪಾಡು ತಿಯನ ಇವಾಗಿಮ ಅಪಿ ಹ್ಯಾಮೋಗಿಮ ತಿಯನವ ಇತಿ ಏ ಅಡುಪಾಡು ಅಂದುರಗೇನ ತೇರುಂ ಅರಗೇನ ಜೀವತ್ ವಿನಯಕ ತಮ್ಮ ಆದರೇ ಕ್ಯಾನ್ ಏಕ ತೇರುಂ ಗನೀಮ ಸಹ ಅನಿತ್ಕೆನಾಗೆ ಸತ್ತುಟ ಕಿಯನೇಕ ತಮ್ಮ ಮಂಗಿತಾನೆ ಮಟ ಹಿತನ ವಿದ್ಯಟ ಆದರೇ ಕ್ಯಾನ್
0: ಏಕ್ಯಾನೆ ಒಬ್ಬಕ್ಯಾನೆ ಆದರೆ ಗೆಲಕ್ಯಾನೆ ನಿಧಾಸ ನಿಧಾಸ ಕ್ಯಾನೆ ಅನಿತಾರ್ಥ ಹೆಂಗತ್ತದ ಸತ್ತುಟ
1: ಓಕೆ
0: ಒಬ್ಬ ಹಿತನ ಅದೊಬ್ಬ ಪರಿಪೂರ್ಣ ವಶೇನ್ಮ ದವಸಕ್ಕೆ ಪ್ರೇಮೇಟ ನತ್ತನು ದವಸಕ್ಕೆ ಇರಿಸಿಯಾವಂತಿಯಕ್ಕೆ ವಿನಾಯಕಾಗ ನಾಯಿ ಕೇಳ
1: ಇರಿಸಿಯಾವಂತಿಯಕ್ ವಿನವಾಕ್ಯ ಅನಿವಾರ್ಯ ಮುಖದ ಆದರೆ ಅಪಿ ಲೋಬೈ ಕೇಳಕ್ ಕೇನವಾನೆ
0: ಸೀಮಾ ಸಾಹಿತ್ಯವದ
1: ಸೀಮಾ ಸಾಹಿತ್ಯ
0: ಹೋದಯ ಒಬ್ಬ ಆಯ್ತವಾದ ಅವಾಗ ಪ್ರೇಮವಂತಿ ಹಾಕೋಣ ಹಮ್ಮ ಮಠ ಹಮ್ಮ ವೇವಿನೆ ಅದಕ್ಕೆ ಮಾವ ಹನು ಒಬ್ಬೆ ಸೀಮಾ ರಹಿತ ಉನು ತನ್ಖೆಯಾಗಿ ಜೀವಿತ ಹಮ್ಮನ ಅದಕ್ಕೆ ನಯ ಹಬೈ ಒಬ್ಬಕ್ಕೆ ಏನ ಕಥಾವ ಅತ್ತಡ ಮೇ ಸೀಮಾ ವ್ಯತುಲ ಇನ್ನು ಪುಲು ಅನ್ನ ಗ್ಯಾನ ಪಿರಿಮಿ ಬೇದೆಯಾಗ್ನೆ ಆದರೆ ಪರಿಸಂಗ್ವೇನ ಅನೇದು
1: ಅನಿವಾರ್ಯ
0: ವೈದ್ಯ ದೇವೀನಾನ ವೀಕ್ಷಿ ಲಸನ ವೇನುವೇನು ಮನೋ ಅದಕ್ಕೆ ರಾಣಿ ಲಸನ ವೇನ್
1: ಲಸನ ಕಿಯನಕ ಮಂಗಿತಾನೆ ಪೊಡಿ ಅರ್ಥ ಕಥನೆ ಆಗ್ತನ್ನ ಬಾಹಿರ ಪೆನುಮನೆಮೇ ಮಮ ವಿಶ್ವಾಸ ಕರನ ವಿದ್ಯಾಟ ಲಸನ ಕಿಯನ್ನಿ ತಮಂಗ್ ಕೌದ ಕಿಯನಕ ಸಹ ತಮಂಗ್ ಜೀವತ್ ವೆನ್ನಿ ಮುನ ಆಕಾರಿಯಟದ ಕಿಯನಕ ಮತ್ತೆ ತಮ್ಮ ಲಸನ ರಂಧಾ ಪಾವತಿನ್ನೇ ತನಿ ವಚನ ಕಿಂಕೆವೋ ಲಸನ ಕಿಯನ್ನೇ ಅಕ್ಕಿ ಅವ್ಯಾಜತ್ವೇಟ ಬಾಹಿರ ಪೆನುಮನೆಮೇ ಅಪಿ ಸಮಾಜ ಅದುನ್ವಾದಿಯಲತಿಯನ ಮಿನ ಮೇಕಾಯಿ ಲಸನ ಕಿಯನ ದೇಟ ವಡ ಇಹಾಗಿಪು ತಮಂಗ್ ತಮಂಗಿಮ ಅವ್ಯಾಜತ್ವ ತಮೈ ಮಠ ದನ್ನ ವಿದ್ಯಟ ಲಸನ
0: ಲಸನ ಕಿಯಲ ಕಿಯನ್ನೇ ಅವ್ಯಾಜತ್ವೇಟ ಏಕ ನಂಗೆ ಹರಿ ಲಸನ ಅರ್ಥ ಕಥನೆ ಹಾಕ ಓ ಅತ್ತ ಅವ್ಯಾಜ ಮಿನಿಸು ಹರಿ ಲಸನಾಯ್.